0: The following 2RRR program broadcast in the Kannada language is supported by the Community Broadcasting Foundation of Australia.
1: ನಮಸ್ಕಾರ ಶ್ರೋತೃ ಬಾಂಧವರೇ, 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜುಲೈ ತಿಂಗಳ 26th 2026 ಭಾನುವಾರ. ಇವತ್ತಿನ ನೇರ ಪ್ರಸಾರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್, ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಹಾಗೂ ಶ್ರೀ ಶಶಿಕಾಂತ್ ಅವರಿದ್ದಾರೆ.
2: ನಮಸ್ಕಾರ.
3: ನಮಸ್ಕಾರ.
1: ಕಳೆದ 2 ವಾರ ಪ್ರಕಾಶ್ ಬೆಳವಾಡಿ ಅವರ ಇಂಟರ್ವ್ಯೂ ನಾವು ಬ್ರಾಡ್ಕಾಸ್ಟ್ ಮಾಡಿದ್ವಿ. ತುಂಬನೇ ಚೆನ್ನಾಗಿ ಬಂದಿದೆ, ಪ್ರತಿಕ್ರಿಯೆ ತುಂಬನೇ ಚೆನ್ನಾಗಿದೆ. ಅಮೇರಿಕಾದಿಂದ, ಎಲ್ಲ ದೇಶಗಳಿಂದ ಬಂದಿದೆ ಭಾರತದಿಂದ. ಸೊ ಅದು ಯೂಟ್ಯೂಬಲ್ಲೂ ಜನ ಕೇಳಿದ್ದಾರೆ. ಆಮೇಲೆ ನಂಬರ್ ಆಫ್ ಆರ್ಸ್ ಕೇಳಿರೋದು ಈಸ್ ಮಚ್ ಮೋರ್ ದೆನ್ ನಮ್ಮ ಹಳೆಯ ಕಾರ್ಯಕ್ರಮ. ಸೊ ಅದು ವೆರಿ
2: ಸಂತೋಷ. ಅವರು ನಮ್ಮ ಸಮುದಾಯಕ್ಕೆ ಹಸುಬ್ರೇನ್ ಅಲ್ಲ, ಯಾಕೆಂತಂದ್ರೆ ಹಿಂದೆನೂ
1: ಬಂದಿದ್ದಾರೆ,
2: ಇಲ್ಲಿ ನಾಟಕಗಳನ್ನ ಮಾಡಿ ನಾವು ಹಿಂದೆನೂ ಸಂದರ್ಶನ ಮಾಡಿದ್ವಿ ಅವರದ್ದು. ಆದ್ರೆ ಅವರ ಹಿನ್ನೆಲೆನ ಅಷ್ಟು ಕೇಳಿರ್ಲಿಲ್ಲ ನಾವು. ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ನಮ್ಮ ಮನೆಯಲ್ಲ ಅವ್ರ ಜೊತೆ ಅದು ಸ್ವಲ್ಪ ವಿವರಗಳೆಲ್ಲ ಗೊತ್ತಾಯ್ತು. ಅದು ಅಲ್ಲದೆ ಹೈಲಿ ಎಜುಕೇಟೆಡ್, ಅಂದ್ರೆ ಎಂಜಿನಿಯರಿಂಗ್ ಡಿಗ್ರಿ ಎಲ್ಲ ಮಾಡಿ ಎಲ್ಲರೂ ನಾವೀಗ ಮಾತಾಡಿಸ್ತಾ ಇರೋರು ಎಲ್ಲರೂ ಎಂಜಿನಿಯರ್ಸ್ ಡಾಕ್ಟರ್ಸ್ ಇದೇ ತರ ಆಗೋಗ್ಬಿಟ್ಟಿದೆ. ಎಲ್ಲರೂ ಹೈಲಿ ಎಜುಕೇಟೆಡ್ ಪೀಪಲ್. ಅವರು ದತ್ತಣ್ಣ ನೋಡಿದ್ರೆ ಅವ್ರು ಎಂಟೆಕ್, ಇದರಲ್ಲಿ ಏರೋ ಸ್ಪೇಸ್ ಅಲ್ಲಿ ವರ್ಕ್ ಮಾಡಿದವರು ಅವರು. ಆ ಥರ ಆಗಿ ಒಂದು ಅದೊಂದು ಸಂತೋಷದ ವಿಷಯ ನನಗೆ. ಈ ಥರ ಬರೀ ಹಿಂದೆ ಎಲ್ಲ ಏನು ಅಂತಂದ್ರೆ ನಾಟಕ ಸಿನಿಮಾ ಇದಕ್ಕೆ ಸೇರಿದ್ರೆ ವಿದ್ಯೆಗೆ ಅಷ್ಟೊಂದು ಬೆಲೆ ಇರ್ತಾನೆ
1: ಇರಲಿಲ್ಲ.
2: ಹೊರಟೋಗ್ಬಿಡೋದು ಅವ್ರು, ಅದರಲ್ಲೇನೆ ಪಳಗ್ಬಿಡೋರು, ಅವರ ಭವಿಷ್ಯನೂ ಅದರಲ್ಲೇ ಆಗಿರೋದು. ಆದರೆ ಬಹಳ ಸಂತೋಷ ಈ ಥರ ಒಂದು ವಿದ್ಯಾವಂತರು ಬಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೊಸ ಹುರುಪು, ಒಂದು ಹೊಸ ರೂಪ
1: ಕೊಟ್ಟಿದ್ದಾರೆ.
2: ಅದು ಸಂತೋಷದ ವಿಷಯ.
1: ಆಮೇಲೆ ಎಸ್ ಜಾನಕಿ ಅವರು July 11th 11th ನನ್ನ ಮನೆಯೆಲ್ಲ ಅಗಲಿದ್ರು. ಜಾನಕಿ ಅಮ್ಮ ಅಂತ ನಮಗೆಲ್ಲ ಪರಿಚಿತರು ಅವರು. ಜಾನಕಿ ಅಮ್ಮ ಅಂತ ನಮಗೆ ಪರಿಚಯದ್ರು. 17 ಭಾಷೆ ಹಾಗೂ 48,000 ಹೆಚ್ಚು ಹಾಡುಗಳನ್ನ ಅವರು ಹಾಡಿದ್ದಾರೆ. ಅವರು ಅವರ ಸರಳತೆ, ವಿನಯ ಹಾಗೂ ಸಂಗೀತದ ಮೇಲಿರೋ ನಿಷ್ಠೆ ಮತ್ತು ಪಾಂಡಿತ್ಯ ನಮಗೆಲ್ಲ ಗೊತ್ತಿರೋದೆ. ಆದರೆ ನಮಗೆ ಬೆಂಗಳೂರು ಹಾಗೂ ಸಿಡ್ನಿಯಿಂದ ಹಲವಾರು ಜನ ಅಂಕಣಗಳನ್ನ ಕಳಿಸಿದ್ದಾರೆ. ಬೆಂಗಳೂರಿನ ಪುಷ್ಪಾ ದೀಕ್ಷಿತ್ ಅವರು ಏನು ಹೇಳ್ತಾರೆ ಅಂತ ಈಗ ಕೇಳೋಣ.

0: ಒಂದು ಧ್ವನಿ, ಲಕ್ಷಾಂತರ ಹೃದಯಗಳನ್ನು ಸ್ಪರ್ಶಿಸಿದ ಧ್ವನಿ. ಒಬ್ಬ ಗಾಯಕಿ, ತಲೆಮಾರುಗಳನ್ನು ಸಂಗೀತದ ಮೂಲಕ ಬೆಸೆದ ಗಾಯಕಿ ಅವರೇ ಎಸ್ ಜಾನಕಿ. ಇಂದು ಭಾರತೀಯ ಚಲನಚಿತ್ರ ಸಂಗೀತ ಲೋಕದ ಅಮೂಲ್ಯ ರತ್ನ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರಿಗೆ ನಮ್ಮ ಹೃದಯಪೂರ್ವಕ ನುಡಿ ನಮನವನ್ನು ಅರ್ಪಿಸೋಣ. 6 ದಶಕಗಳಿಗೂ ಹೆಚ್ಚು ಕಾಲ ಸಾವಿರಾರು ಹಾಡುಗಳ ಮೂಲಕ ಅವರು ಭಾರತೀಯ ಚಲನಚಿತ್ರ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹಾಡಿ ಪ್ರತಿಯೊಂದು ಹಾಡಿಗೂ ಜೀವ ತುಂಬಿದ ಅದ್ಭುತ ಕಲಾವಿದೆ ಅವರು. ಅವರ ಗಾಯನದಲ್ಲಿ ಒಂದು ಭಾವವಿತ್ತು, ಭಕ್ತಿ ಇತ್ತು, ಪ್ರೀತಿ ಇತ್ತು, ನೋವಿತ್ತು, ಸಂತೋಷವಿತ್ತು. ಅದಕ್ಕಾಗಿಯೇ ಅವರು ಹಾಡಿದ ಹಾಡುಗಳು ಕೇವಲ ಕಿವಿಗೆ ಮಾತ್ರ ಅಲ್ಲ, ಹೃದಯಕ್ಕೂ ತಲುಪುತ್ತವೆ. ಅಪಾರ ಯಶಸ್ಸು, ಅನೇಕ ಪ್ರಶಸ್ತಿಗಳು, ಕೋಟ್ಯಾಂತರ ಅಭಿಮಾನಿಗಳು, ಇವೆಲ್ಲದರ ನಡುವೆನೂ ಜಾನಕಿ ಅಮ್ಮನವರು ಸರಳತೆ, ವಿನಯ ಮತ್ತು ಶಾಂತ ಜೀವನವನ್ನು ಎಂದೂ ಬಿಟ್ಟಿರಲಿಲ್ಲ. ಕಲಾವಿದನಿಗೆ ಪ್ರತಿಭೆಯಷ್ಟೇ ವ್ಯಕ್ತಿತ್ವವೂ ಮುಖ್ಯ ಅನ್ನೋದನ್ನು ತಮ್ಮ ಬದುಕಿನ ಮೂಲಕ ತೋರಿಸಿಕೊಟ್ರು ಅವರು. ಇಂದು ಅವರು ನಮ್ಮ ನಡುವೆ ಇಲ್ದಿದ್ರೂ ಅವರ ಕಂಠಸಿರಿ ಎಂದೆಂದಿಗೂ ಅಮರ. ಪ್ರತಿಯೊಂದು ಹಾಡಿನಲ್ಲೂ, ಪ್ರತಿಯೊಂದು ಸ್ವರದಲ್ಲೂ ಅವರು ನಮ್ಮೊಂದಿಗೆ ಇರ್ತಾರೆ. ಹಾಡುಗಳು ಕೇವಲ ಕಾಲವನ್ನು ದಾಟಿ ಬದುಕುತ್ತವೆ, ಆದರೆ ಒಳ್ಳೆ ಮನುಷ್ಯನಾಗಿ ಬದುಕಿದ ಜೀವನ ತಲೆಮಾರುಗಳನ್ನು ದಾಟಿ ಸ್ಫೂರ್ತಿಯಾಗುತ್ತೆ. ಎಸ್ ಜಾನಕಿಯವರ ಬದುಕು ಅದಕ್ಕೊಂದು ಸುಂದರ ಉದಾಹರಣೆ. ಎಸ್ ಜಾನಕಿಯವರ ಗಾಯನ ನಮಗೆ ಸಂಗೀತವನ್ನು ಕೊಟ್ಟಿದೆ, ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತೆ. ಜಾನಕಿಯಮ್ಮನವರು ಯಾವುದೇ ಸಂಗೀತ ಕುಟುಂಬದಲ್ಲಿ ಜನಿಸಿದವರಲ್ಲ, ಆದರೆ ತಮ್ಮ ಅಪಾರ ಆಸಕ್ತಿ, ನಿರಂತರ ಅಭ್ಯಾಸ ಮತ್ತು ಅಚಲ ಪರಿಶ್ರಮದಿಂದ ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾದರು. ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಅಸಾಧಾರಣ ಸಾಧನೆ ಮಾಡಿದ್ದಾರೆ. 4 ಬಾರಿ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಅವರ ಮುಡಿಗೆ ಏರಿದೆ. ಆದರೆ ಅವರ ಬದುಕು ನಮಗೆ ಹೇಳ್ಕೊಡೋ ಪಾಠಗಳು ಪ್ರಶಸ್ತಿಗಳಿಗಿಂತ ತುಂಬ ದೊಡ್ಡದು. ಮೊದಲನೆಯದು, ಪ್ರತಿಭೆಗೆ ಪರಿಶ್ರಮದ ಜೊತೆನೇ ಯಶಸ್ಸು. ಸಹಜ ಪ್ರತಿಭೆ ಇದ್ದರೂ ಅದನ್ನು ನಿರಂತರ ಅಭ್ಯಾಸದಿಂದಲೇ ಶ್ರೇಷ್ಠತೆಯ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅನ್ನೋದನ್ನು ಜಾನಕಿಯಮ್ಮನವರು ತಮ್ಮ ಜೀವನದಿಂದ ತೋರಿಸಿದ್ದಾರೆ. 2ನೇದು, ವಿನಯವೇ ವ್ಯಕ್ತಿತ್ವದ ಆಭರಣ. ಅಪಾರ ಖ್ಯಾತಿ ಗಳಿಸಿದರೂ ಅವರು ಎಂದೂ ಅಹಂಕಾರವನ್ನು ಬೆಳೆಸಿಕೊಳ್ಳಲಿಲ್ಲ. ನಿಜವಾದ ಮಹತ್ವ ಸರಳತೆಯಲ್ಲಿದೆ ಅನ್ನೋದಕ್ಕೆ ಅವರೇ ಜೀವಂತ ಉದಾಹರಣೆ. 3ನೇದು, ಕಲೆಗೆ ಗೌರವ. ಪ್ರತಿಯೊಂದು ಹಾಡನ್ನು ಮೊದಲು ಹಾಡಿದ ಹಾಡಿನಷ್ಟೇ ಶ್ರದ್ಧೆಯಿಂದ ಹಾಡಿದ ಅವರು ಯಾವ ಕೆಲಸವನ್ನೇ ಮಾಡಿದ್ರೂ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಬೇಕು ಅನ್ನೋ ಸಂದೇಶವನ್ನು ಕೊಟ್ಟರು. ಪ್ರತಿದಿನ ಹೊಸದನ್ನು ಕಲಿಯುವ ಹಂಬಲ ಇರಲಿ, ಯಶಸ್ಸಿಗಿಂತ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ ನೀಡಿ, ಹಿರಿಯರನ್ನು ಗೌರವಿಸಿ, ಗುರುಗಳನ್ನು ಸ್ಮರಿಸಿ, ಕಠಿಣ ಪರಿಶ್ರಮವನ್ನು ಜೀವನದ ಭಾಗವಾಗಿಸಿಕೊಳ್ಳಿ ಅನ್ನೋ ಒಂದು ಪಾಠವನ್ನು ಕಲಿಸಿದ್ದಾರೆ. ಕೇವಲ ಪ್ರಸಿದ್ಧಿಗಾಗಿ ಶಾರ್ಟ್ಕಟ್ಗೆ ಹುಡುಕಬೇಡಿ, ಅಹಂಕಾರಕ್ಕೆ ಅವಕಾಶ ಕೊಡಬೇಡಿ. ಸಾಮಾಜಿಕ ಜಾಲತಾಣಗಳ ಕ್ಷಣಿಕ ಜನಪ್ರಿಯತೆಯೇ ಯಶಸ್ಸು ಅಂತ ಭಾವಿಸಬೇಡಿ ಯಾರು. ನಿಮ್ಮ ಬೇರುಗಳಾದ ಭಾಷೆ, ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಎಂದಿಗೂ ಮರಿಬೇಡಿ. ಕೊನೆಯಲ್ಲಿ ಎಸ್ ಜಾನಕಿಯವರ ಬದುಕು ನಮಗೆ ಹೇಳೋದು ಒಂದೇ, ಖ್ಯಾತಿ ಶಾಶ್ವತ ಅಲ್ಲ, ಆದರೆ ಉತ್ತಮ ವ್ಯಕ್ತಿತ್ವ, ಶಿಸ್ತು ಮತ್ತು ಪರಿಶ್ರಮ ಶಾಶ್ವತ. ಅವರ ಸುಮಧುರ ಕಂಠದಂತೆ ಅವರ ಜೀವನವು ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿಯಾಗಿಯೇ ಇರುತ್ತೆ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು.
2: ಬಹಳ ಚೆನ್ನಾಗಿ ಮಾತಾಡಿದ್ರೆ.
1: ಹೌದು,
2: ನಾದ ದೇವತೆಯ ಇನ್ನೊಂದು ರೂಪ ಎಸ್ ಜಾನಕಿ ಅಂತ. ಇದನ್ನ ಸಂಧ್ಯಾರಾಗದ ಹಾಡು ನಂಬಿದೆ ನಿನ್ನ ನಾದ ದೇವತೆ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಇಬ್ರು ಹಾಡಿದ್ದಾರೆ, ಎಸ್ ಜಾನಕಿನೂ ಹಾಡಿದ್ದಾರೆ, ಬಾಲಮುರಳಿ ಕೃಷ್ಣನು ಹಾಡಿದ್ದಾರೆ. ನನಗೆ ಎಸ್ ಜಾನಕಿ ಹಾಡಿರೋದು ಬಹಳನೇ ಪ್ರಿಯ. ಅವರದ್ದು ಬಹಳಷ್ಟು ಹಾಡುಗಳು ನನಗೆ ಪ್ರಿಯ. ಹಾಡು ಹಾಡ್ತಿದ್ದೆ ನಾನು, ನಂಬಿದೆ ನಿನ್ನ ನಾದ ದೇವತೆಯ ಒಂದು, ದೋಣಿ ಸಾಗಲಿ ಇನ್ನೊಂದು ಐಕಾನಿಕ್ ಸಾಂಗ್ಸ್.
1: ದೋಣಿ ಸಾಗಲಿ ಕುವೆಂಪು ಅವರು ಬರೆದಿರತ್ತಲ್ವಾ?
2: ಇದು ಅಷ್ಟೇ. ಆಮೇಲಿಂದ ಇದು ಯಾವ ಜನ್ಮದ ಮೈತ್ರಿ,
3: ಅದು ಕುವೆಂಪು, ಅದು ಕುವೆಂಪು ಬರೆದಿರ,
2: ಅದು ಸಾಹಿತ್ಯ ಒಂದೇ ಅಲ್ಲ, ಅವ್ರು ಹಾಡಿರೋ ಥರ ಎಷ್ಟು ನಮಗೆ ಯಾವಾಗಲೂ ನಾನು ಚಿಕ್ಕಂದಿನಿಂದ ಗುಣಗ್ತಾ ಇದ್ದೀನಿ ಹಾಡುಗಳನ್ನೆಲ್ಲ.
3: ಅದು ಇವರು ಜಾನಕಿ ಅವರನ್ನ ಕುವೆಂಪು ಅವರನ್ನ ನೋಡೋದಕ್ಕೂ ಹೋಗಿದ್ರು ಆ ಹಾಡು ಹಾಡಿದ್ಮೇಲೆ.
2: ಹೌದಾ?
3: ಆ ಹಾಡು ಹಾಡಿದ್ಮೇಲೆ ನೀನು ಹೇಳಿದ್ಯಲ್ಲ ಅದು ಹಾಡು ಯಾವ ಜನ್ಮದ ಮೈತ್ರಿ ಹೇಳಿದ್ಮೇಲೆ ಅವ್ರು ಊರಿಗೆ ಹೋಗಿ ನೋಡ್ಕೊಂಬಂದಿದ್ರು ಅವ್ರನ್ನ.
1: ಈಗ 1970 ಬಿಡುಗಡೆ ಆದ ಚಲನಚಿತ್ರ ಸೀತೆ, ಸೀತಾ, ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಎಸ್ ಜಾನಕಿ ಅವರೇ ಹಾಡಿರೋದು. ಈಗ ಕಿರಣ.

0: ಇದು ಮತ್ತೆ ಹಲವಾರು ಹಾಡುಗಳನ್ನ ಇವತ್ತು ಕೇಳೋಣ. ಸಿಡ್ನಿಯಿಂದ ಜಯಂತ್, ಶ್ರೀ ಜಯಂತ್ ತಿರುಮಲೈ ಅವರು ಒಂದು ಅಂಕಣ ಕಳಿಸಿದ್ದಾರೆ, ಅದನ್ನ ಈಗ ಕೇಳೋಣ.
1: ಕನ್ನಡ ವಾಣಿ ಶ್ರೋತೃಗಳಿಗೆ ಜಯಂತ್ ಮಾಡುವ ನಮಸ್ಕಾರಗಳು. ನನಗೆ ಜಾನಕಿಯಮ್ಮನವರ ನೆನಪು ಎಂದರೆ 1996 ತೆಲುಗು ಸಂಘದವರಿಂದ ಕರೆಸಿಕೊಂಡಿದ್ದ ಜಾನಕಿಯಮ್ಮನವರು ಬಂದಿದ್ದು. ಆಗ ಅವರನ್ನು ನಾವು ಕನ್ನಡ ಸಮುದಾಯದವರೇ ಆದ ಸಾವಿತ್ರಿ ಹಾಗೂ ಕೆ ಆರ್ ರಾವ್ ಅವರ ಮನೆಯಲ್ಲಿ ಸಂಧಿಸಿ ಅವರೊಡನೆ ಮಾತನಾಡಿ ತುಂಬ ಸುಲಭವಾಗಿ ಮಾತನಾಡಲು ಅವರು ಬಯಸುತ್ತಿದ್ದರು. ಅವರೊಡನೆ ಅವರ ಸೊಸೆ ಹಾಗೂ ಮಗ ಸಹ ಬಂದಿದ್ದರು. ನಾವು ಅವರನ್ನು ಸೀತಾಕೇಶವ ಅವರ ಮನೆಯಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಇಟ್ಟುಕೊಂಡು ಅದರಲ್ಲಿ ಅವರ ಸೊಸೆ ಮುದ್ದುಗಾರ ಯಶೋಧ ಎಂಬ ಹಾಡಿಗೆ ನೃತ್ಯ ಮಾಡಿ ಜಾನಕಿಯವರು ತಮ್ಮ ಹಾಡುಗಳ ಮೂಲಕ ನಮ್ಮನ್ನು ರಂಜಿಸಿದರು. ಅವರು ಚಿಕ್ಕ ಮಕ್ಕಳ ಇದಾದ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಹಾಡು ಹೇಳಿ ನಡೆಸಿದರು. ಹಾಗೂ ಪುಷ್ಪ ಜಗದೀಶ್ ಅವರು ಸಹ ಇದರಲ್ಲಿ ಒಂದು ಹಾಡನ್ನು ಹೇಳಿದರು. ಇದಾದ ನಂತರ ನಾವು ಅವರುಗಳಿಗೆ ಒಂದು ಸಣ್ಣ ಚಿನ್ನದ ಕಾಯಿನ್ ಅನ್ನು ಕೊಟ್ಟೆವು. ನಮಸ್ಕಾರ.
0: ಧನ್ಯವಾದಗಳು ಜಯಂತ್ ತಿರುಮಲ ಅವರೇ. 1973 ಬಿಡುಗಡೆ ಆದ ಚಲನಚಿತ್ರ ಗಂಧದ ಗುಡಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವರು, ಗಾಯಕರು ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್. ಇದು ಕೇಳಿ.

0: ನಮಸ್ಕಾರ, ಒಂದು ಟೆಲಿಫೋನ್ ಕರೆ ಬಂದಿದೆ, ಕೇಳೋಣ. ನಮಸ್ಕಾರ.
1: ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ಹಿಂದೆ ಪ್ರಕಾಶ್ ಬೆಳವಾಡಿ ಜೊತೆ ಸಂದರ್ಶನ ಮಾಡಿದ್ದು ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಇವತ್ತು ಎಸ್ ಜಾನಕಿ ನೀವು ಮಾಡ್ತಾ ಇರೋದು ತುಂಬಾ ಲೈವ್ಲಿ ಆಗಿದೆ. ಆಮೇಲೆ ಜಯಂತ್ ಮಾತಾಡಿ ತಿಳಿಸ್ಕೊಟ್ಟಿದ್ ವಿಷಯ ತುಂಬಾನೇ ಚೆನ್ನಾಗಿದೆ. ನೀವು ಪ್ರತಿ ವಾರನುವೆ ರೇಡಿಯೋ ಪ್ರೋಗ್ರಾಮ್ ನ ಮಹೇಶ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಆಮೇಲೆ ತುಂಬಾ ಅದಕ್ಕೆ ರೇಡಿಯೋಗೆ ಒಂಥರ ಅಲಂಕಾರ ಬರ್ತಿದೆ. ಹೊಸ ಹೊಸ ಟಾಪಿಕ್ ತಂದು ಆಮೇಲೆ ಹೊಸ ಹೊಸಬ್ರನ್ನ ಇಂಟರ್ವ್ಯೂ ಮಾಡಿ ಎಲ್ಲ ಮಾಡ್ತಿರೋದು. ಆಮೇಲೆ ನಂಗೆ ಇನ್ನೊಂದೇನಂತು ಅಂದ್ರೆ, ನಟರಾಜ್ ಹೇಳಿದ್ರಲ್ಲ ಇವಾಗ ಪ್ರಕಾಶ್ ಬೆಳವಾಡಿ ದತ್ತಣ್ಣ ಅವರೆಲ್ಲ ಇಂಜಿನಿಯರ್ಸ್ ಆಗಿ ಅವ್ರ ಪ್ರೊಫೆಷನ್ ಬಿಟ್ಬಿಟ್ಟು ಆರ್ಟ್ ಹೊರಟೋದ್ರು ಅಂತ. ಹಳೆ ಕಾಲದಲ್ಲಿ ಡೈರೆಕ್ಟ್ ಆಗಿ ಆರ್ಟ್ಗೆ ಹೋಗೋಕೆ ಮನೆಯಲ್ಲಿ ಬಿಡ್ತಾ ಇರ್ಲಿಲ್ಲ, ಯಾಕೆಂದ್ರೆ ನೀವು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಲೈವ್ಲಿಹುಡ್ಗೆ ಅಂತ. ಅವರು ಒಂದ್ ಸ್ವಲ್ಪ ಮೆಚುರಿಟಿ ಬರುತ್ತವೆ ಡಿಸೈಡ್ ಮಾಡ್ಕೊಳ್ಳೋರು, ಗೊತ್ತಾಯ್ತಾ, ನಮ್ಗೆ ಬರೀ ದುಡ್ಡು ಒಂದೇ ಇಲ್ಲ, ಲೈಫ್ ಅಲ್ಲಿ ಆರ್ಟ್ ಇಂದಾನು ಹ್ಯಾಪಿನೆಸ್ ಸಿಕ್ಕತ್ತೆ ಅಂತ. ಅದಾಗಿ ಅವ್ರಗಳೆಲ್ಲ ಪ್ರೊಫೆಷನ್ ಬಿಟ್ಬಿಟ್ರು ಅಂತ ಬೇಕಾದಷ್ಟು ಜನ ನಾವು ನೋಡಿದೀವಿ ಈ ತರ ಹಾಗೆ ಅಂತ ಅನ್ಸುತ್ತೆ. ಅದಕ್ಕೆ ಹೇಳಕ್ ಫೋನ್ ಮಾಡಿದ್ವಿ.
0: ಧನ್ಯವಾದಗಳು ನಿಮ್ಮ ಪ್ರತಿಕ್ರಿಯೆ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕೆ
2: ಧನ್ಯವಾದಗಳು.

0: ಈಗ ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
1: 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
2: Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years.
3: Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Bladesworth. If you need any guidance or have questions, please call Lady Anne Funerals on 1300 740074. That's 1300 740074.
2: Lady Anne Funerals, where every family is special.
4: As we age, our mobility, eyesight, hearing and reaction times can change. So we may have to adjust the way we approach things we have always taken for granted, including driving. But here's good news. Our City Ride is organising a workshop to explain how to be a low-risk driver, commonly misunderstood road rules, the assessment process for drivers from age 75, and new vehicle technologies and how to use them. This event will be held at Marsfield Community Centre, 1A Trafalgar Place, Marsfield, on Monday the 10th of August from 10am to 1pm. Booking is necessary through Eventbrite. And for more information, telephone City of Ride on 9952 8222.
5: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
6: Support the bank that supports your community. Call, email or visit station sponsor Community Bank Homebush and North Ryde, part of Bendigo Bank, the better big bank.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಶ್ರೀ ಜಗನ್ನಾಥ ದಾಸರು ಭಾಗ ಎರಡು ಚಲನಚಿತ್ರ ಪ್ರದರ್ಶನ ಇವತ್ತು ಸಾಯಂಕಾಲ ಆಗ್ತಾ ಇದೆ. ಸಂಜೆ 5:30 ತುಂಗಾಬಿ ಈಸ್ಟ್ ಪಬ್ಲಿಕ್ ಸ್ಕೂಲಲ್ಲಿ, ಹ್ಯಾರಿಸ್ ರೋಡ್, ವೆಂಟ್ವರ್ತ್ ವೆಲ್. ದರ ವಯಸ್ಕರಿಗೆ $15, ಮಕ್ಕಳಿಗೆ $12 ಮಾತ್ರ. ನಿಮಗೆ ಟಿಕೆಟ್ಗಳು ಬೇಕು ಅಂದರೆ ನಾರಾಯಣ್ 04236349, ಶ್ವೇತಾ 04518102144, ದೀಪಕ್ 04136073111 ಅವ್ರನ್ನ ಸಂಪರ್ಕ ಮಾಡಬಹುದು. ಶ್ರೀ ಜಗನ್ನಾಥ ದಾಸರು ಭಾಗ ಎರಡು ಚಲನಚಿತ್ರ ಇಂದು ಸಂಜೆ 5:30.
7: ನಾನು ಭಾಗ ಒಂದು ನೋಡಿ, ಎಪಿಂಗ್ ಇದರಲ್ಲಿ ಸೀನಿಯರ್ಸ್ ಕ್ಲಬ್
0: ಮಾಡಿದ್ರು, ಅದೇ ಈಗ ಅದೇ ಒಂದು 2 ವರ್ಷ ಆಯ್ತೇನೋ. ಆಮೇಲೆ ಸಿಡ್ನಿ ಕನ್ನಡ ತರಂಗ ಅವರು ಏರ್ಪಡಿಸ್ತಾ ಇದ್ದಾರೆ ಆಹಾರ ಮೇಳ ಅಂತ. ಸೆಪ್ಟೆಂಬರ್ 5 ಶನಿವಾರ, ಸಮಯ 10:00 to 3:30 ತನಕ. ಸೊ ಫುಲ್ ಡೇ ಇವೆಂಟ್ ಥರ. ಥಾನ್ಲಿ ಕಮ್ಯುನಿಟಿ ಸೆಂಟರ್, ಲಾಟ್ 200, ಫೈಲಿಸ್ ಅವೆನ್ಯೂ, ಥಾನ್ಲಿ 2120, ನ್ಯೂ ಸೌತ್ ವೇಲ್ಸ್. ಎಂಟ್ರಿ ಫೀ ಅಂತ ದರ $10 ಮಾತ್ರ ಮಾಡಿದ್ದಾರೆ. 10:00 to 12:30 ದಸರಾ ಬೊಂಬೆ ಮಾಡುವ ವರ್ಕ್ಶಾಪು ನಮ್ಮ ಶ್ರೀ ದಕ್ಷಿಣಾಮೂರ್ತಿ ಅವರು ಆರ್ಗನೈಸ್ ಮಾಡಿದ್ದಾರೆ ಅದನ್ನು. ಹಾಗೆ ಕನ್ನಡ ಕ್ವಿಜ್ಜು, ಗೇಮ್ಸ್ಗಳಿರುತ್ತೆ, ಚಲನಚಿತ್ರ ಹಾಡುಗಳು ಗೆಸ್ಸಿಂಗ್ ಗೇಮ್ ಅಂತ ಒಂದು ಮಾಡಿದ್ದಾರೆ. ಶ್ರೀ ಅಜಯ್ ಕುಮಾರ್ ಅಂತ ಅವರು ಎದೆ ತುಂಬಿ ಹಾಡುವೆನು ಮತ್ತು ಸರಿಗಮ ಪಾಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ಅದೇ ಚಲನಚಿತ್ರ ಹಾಡುಗಳು ಗೆಸ್ಸಿಂಗ್ ಗೇಮ್ ಮಾಡ್ತಾ ಇದ್ದಾರೆ. 12:30 to 3:00 ತನಕ ನಮಗೆ ಬೇಕಾಗಿರೋದು ಗ್ರ್ಯಾಂಡ್ ಕರ್ನಾಟಕ ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. 20 ಹೆಚ್ಚು ಕರ್ನಾಟಕದ ಆಹಾರಗಳು ದೊರೆಯುತ್ತೆ ಅಂತ. ಮಸಾಲೆ ಪುರಿ ಪಾನಿಪುರಿ ಇಡ್ಲಿ ವಡೆ
8: ಅದ್ಯಾವ ಕರ್ನಾಟಕದ ಆಹಾರಗಳು ಸ್ವಾಮಿ?
0: ಮಸಾಲೆ ಪುರಿ ನಮ್ದೇ ಬೆಂಗಳೂರವ್ರದ್ದು, ಆ ಥರ ಯಾರು ಮಾಡಲ್ಲ, ಹಂಗಾಗಿ ಕಾಪಿ ರೈಟ್.
8: ಇನ್ಫ್ಯಾಕ್ಟ್ ದೋಸೆನೂ ನಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ.
0: ಮಸಾಲೆ ದೋಸೆನ
8: ಅದು ದೋಸೆ ಹುಟ್ಟಿದ್ದು ಬೆಂಗಳೂರಲ್ಲಿ, ಆದರೆ ತುಂಬಾ ಕಾಂಟ್ರವರ್ಸಿ ಇದೆ ಅದರ ವಿಚಾರ ಪ್ರಪಂಚ ದೇಶಾದ್ಯಂತ.
0: ನಾನು ಯಾವಾಗಲೂ ಇನ್ವೆನ್ಷನ್ ಬಗ್ಗೆ ಯೋಚಿಸ್ತಾ ಇರ್ತೀನಿ. ಚಟ್ನಿ ಪುಡಿ ಯಾರು ಇನ್ವೆಂಟ್ ಮಾಡಿದ್ರು, ಅದು ಹೆಂಗೆ ಯೋಚಿಸಿದ್ರು ಅಷ್ಟೆಲ್ಲ ಹಾಕ್ಬೇಕಲ್ಲ, ಹುಳಿ ಪುಡಿ ಇರಬಹುದು ಅಂತ. ಅದ್ರ ಬಗ್ಗೆ ಒಂದು ಸೆಗ್ಮೆಂಟ್ ಮಾಡಬೇಕು ಅಂತ ನಾಗ್ ಶಾಯಿಲ ಅವ್ರು ಕೇಳ್ತಾ ಇದ್ದೀನಿ, ಬನ್ನಿ ಸರ್ ನೀವು ಸ್ಟುಡಿಯೋಗೆ ಅಂದ್ಬಿಟ್ಟು.
7: ಆಮೇಲೆ
8: ಮೈಸೂರು ಪಾಕು,
0: ಮೈಸೂರು ಪಾಕು ಅಷ್ಟೇ.
8: ಮೈಸೂರು ಪಾಕ್ ಮೈಸೂರು ಅಲ್ವೇ ಅಲ್ಲ, ಅದು ಮೇಶು ಪಾಕ್. ಮೇಶು ಅಂದ್ರೆ ಬೇಸನ್, ಅದ್ರದ್ದು ಮೇಶು ಪಾಕ್ ಅಂದ್ರೆ ಮೈಸೂರು ಪಾಕ್.
7: ಕಥೆ ಏನದು, ಹಿನ್ನೆಲೆ ಕಥೆ ಏನಂದ್ರು, ಮಹಾರಾಜರು ಒಂದ್ಸಲಿ ಹೋದಾಗ ಇದ್ದಕ್ಕಿದ್ದಂಗೆನೆ ನನ್ಗೆ ಸ್ವೀಟ್ ಏನಾರು ಮಾಡ್ಬಿಡ್ತಾಯ ಅಂತಂದ್ರೆ, ಅವನ್ ಯಾರೋ ಹೋಗ್ಬಿಟ್ಟು ಅಲ್ಲಿ ಕಳ್ಳೆ ಇಟ್ಟು ಅದು ಇದು ಎಲ್ಲ ಸಿಕ್ತು, ಅದನ್ನ ಚೆನ್ನಾಗಿ ಗೊಟ್ಟಾಯಿಸ್ಬಿಟ್ಟು ಕೊಟ್ಟನಂತೆ. ಓ ಫಸ್ಟ್ ಕ್ಲಾಸ್ ಆಗಿದೆ, ಏನಾರು ಹೆಸರು ಕೊಡಿಸ್ ಮಹಾಸ್ವಾಮಿ ಮಹಾರಾಜ್ರೆ ಏನಂತೆ, ಮೈಸೂರು ಪಾಕ್ ಅಂತೇಳಿ ನಾ ಮೈಸೂರಲ್ಲಿ ತಾನೆ ಹುಟ್ಟಿದ್ದು. ಈ ತರ
0: ಅದೇ ಗುರು ಸ್ವೀಟ್ಸ್ ಅಂತ ಇದೆ ಮೈಸೂರಲ್ಲಿ, ಅವರು ಫಸ್ಟ್ ಇದು ಮಾಡಿದ್ರು.
8: ಮೈಸೂರು ಪಾಕ್ ಫ್ಯಾಕ್ಟ್ರಿನೇ ಶುರು ಆಗೋ
0: ಫ್ಯಾಕ್ಟ್ರಿ ಆಗಿದೆ
8: ಮೈಸೂರಲ್ಲಿ.
0: ಹಾಗೆ ಇದು ಸಿಡ್ನಿ ಕನ್ನಡ ತರಂಗ ಆಹಾರ ಫುಡ್ ಸ್ಟಾಲ್ ಬುಕ್ಕಿಂಗ್ಗೆ ನೀವು ಸಹನಾ ಕಾಂಟ್ಯಾಕ್ಟ್ ಮಾಡ್ಬೋದು 0467-890-414, ಇಲ್ಲ ರಾಜಶ್ರೀ 0447-246-643, ಇಲ್ಲ ಬೀನಾ 0468-380-367. ಅಡ್ವರ್ಟೈಸ್ಮೆಂಟ್ ಮತ್ತು ಸ್ಪಾನ್ಸರ್ಶಿಪ್, ನೀವು ಸಿಡ್ನಿ ಕನ್ನಡ ತರಂಗ ಆಹಾರ ಮೇಳ ನೀವು ಅಡ್ವರ್ಟೈಸ್ಮೆಂಟು ಎಲ್ಲ ಸ್ಪಾನ್ಸರ್ಶಿಪ್ ಮಾಡಬೇಕು ಅಂತಿದ್ರೆ ಬಾಸು 0406-338-200, ಭಾಸ್ಕರ್ 0410-089-990, ದೀಪ್ತಿ ಅವರು 0403-052-178. ಬಹಳನೇ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ, ಸೊ ಎಲ್ಲರೂ ಅಲ್ಲಿ ಸೇರೋಣ. ಸೆಪ್ಟೆಂಬರ್ 5 ಶನಿವಾರ 10:00 to 3:30 ತನಕ. ಈಗ ನಾವು ಎಸ್ ಜಾನಕಿಯವರ ಹಾಡುಗಳನ್ನ ನಾವು ಕೇಳ್ತಾ ಇದ್ವಿ. ನಾವು ಯಾವಾಗಲೂ ಮ್ಯಾಶಪ್ ಅನ್ಕೊಂತೀವಿ, ಈಗ ಒಂದು ಸ್ಪೆಷಲ್ ಮ್ಯಾಶಪ್ ಬಂದಿದೆ, ಅದನ್ನು ಕೇಳೋಣ.
9: ಎಸ್ ಜಾನಕಿ ಏನೆಂದು ಹೇಳಲಿ, ಜಾನಕಮ್ಮನವರೊಡನೆ ನಮ್ಮ ದಿನಗಳು ಶುರು ಆದವು, ನಮ್ಮ ದಿನಗಳು ಕೊನೆ ಆದವು. ಅವರ ನೆನಪಿನಾರ್ಥವಾಗಿ ರಾಗ ಯಮನ್ನಲ್ಲಿ ಅವರು ಹಾಡಿರುವ ಕೆಲವು ಗೀತೆಗಳ ತುಣುಕುಗಳು ಇಲ್ಲಿವೆ.

0: ಧನ್ಯವಾದ ಶ್ರೀಮತಿ ರೇಖಾ ಶಶಿಕಾಂತ್ ಅವ್ರಿಗೆ. ಇಲ್ಲಿ ಶಶಿಕಾಂತ್ ಸರ್ಗೂ ಸರ್ಪ್ರೈಸ್ ಆಯಿತು,
1: ನನಗೂ ಗೊತ್ತಿರಲಿಲ್ಲ ಇದು ಇವಳು ಕಳಿಸಿದಾಳೆ ಅಂತ.
0: ಹಾಗೆ
1: ಸರ್ಪ್ರೈಸ್ ಇಸ್ ಗುಡ್, ಹೌದು
0: ಆಬ್ಸಲ್ಯೂಟ್ಲಿ ಅಲ್ವಾ ಸರ್. ಸಿಡ್ನಿಯಿಂದ ಶ್ರೀಮತಿ ಭುವಿಜಯ್ ಅವ್ರ ತಂದೆ ಭಾರ್ಗವರಾಮ್ ಬೆಂಗಳೂರಿಂದ ಕಳಿಸ್ತಾ ಇದ್ರು, ಈಗ ಅವ್ರು ಬರೆದು ಕಳಿಸ್ತಾರೆ, ಆಮೇಲೆ ಭುವಿ ರೆಕಾರ್ಡ್ ಮಾಡಿ ಈ ಅಂಕಣನ ಕಳಿಸಿದ್ದಾರೆ. ಈ ಇದು ಕೇಳಿ.
2: ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮದ ಪ್ರಿಯ ಶ್ರೋತೃಗಳಿಗೆ ನಾನು ಭುವಿಜಯ್ ಹಾರಿಸುವ ಅಭಿನಂದನೆಗಳು. ಇಂದು ನಮ್ಮ ಬಾನುಲಿ ಕಾರ್ಯಕ್ರಮದಲ್ಲಿ ಜುಲೈ 11ರಂದು ಸ್ವರ್ಗಸ್ಥರಾದ ದಕ್ಷಿಣ ಭಾರತದ ಖ್ಯಾತ ಗಂಧರ್ವ ಗಾಯಕಿ ಎಸ್ ಜಾನಕಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ. ಇಂದು ಕೀರ್ತಿಶೇಷ ಜಾನಕಿಯವರು ಭೌತಿಕವಾಗಿ ಇಲ್ಲದಿದ್ದರೂ ಅವರ ಸುಮಧುರ ಭಾವಪೂರ್ಣ ಉನ್ನತ ಮಟ್ಟದ ಹಾಡುಗಳು ನಮ್ಮನ್ನು ರಂಜಿಸುತ್ತವೆ. ಶ್ರೋತೃಗಳಿಗೆ ಈಗಾಗಲೇ ಜಾನಕಿಯವರ ಜೀವನ ಚರಿತ್ರೆ ಬಗ್ಗೆ ನಮ್ಮ ಮಿತ್ರರು ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಅವರು ಗಾಯನದಲ್ಲಿ ಯಾವ ವಿಶೇಷ ಕಾರಣದಿಂದ ಅತ್ಯುನ್ನತ ಮಟ್ಟಕ್ಕೆ ಏರಿದರು ಎಂಬುದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ಮಹೋನ್ನತ ಗಾಯಕರಾಗಲು ಒಂದು ವಿಶೇಷತೆ ಏನಿರಬೇಕು ಅಂದರೆ ಅವರ ಧ್ವನಿಯಲ್ಲಿ ಮಾರ್ಧವತೆ ಅಂದರೆ ಟೆಂಡರ್ನೆಸ್, ಕರುಣರಸ ಅಂದರೆ ಪ್ಯಾಥೋಸ್, ಭಾಷೆಯ ಉಚ್ಚಾರಣೆ ವಿಚ್ ಮೀನ್ಸ್ ಪ್ರೊನೌನ್ಸಿಯೇಷನ್, ಈ ಮೂರು ಭಾಗಗಳ ಉನ್ನತ ಸಮ್ಮಿಲನ ಅಂದರೆ ಕಾಂಪೌಂಡೆಡ್ ಆರ್ ಬ್ಲೆಂಡೆಡ್ ಬಹಳಷ್ಟು ಮುಖ್ಯ. ಇವಿಷ್ಟನ್ನು ಜಾನಕಿಯವರು ತಮ್ಮ ಸೋಲೋ ಗಾಯನ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದರು. ಹಾಗಾಗಿ ಆ ಹಾಡುಗಳು ಅದ್ವಿತೀಯವಾಗಿವೆ. ಡ್ಯುಯೆಟ್ ಹಾಡು ಹೇಳುವಾಗ ಸಹ ಗಾಯಕರ ಧ್ವನಿಗೆ ಅಳವಡಿಸಿಕೊಂಡು ಸರಿಹೊಂದಿಸಿ ಹೇಳಬೇಕಾಗುತ್ತದೆ. ಅವರ ಗಾಯನಗಳಲ್ಲಿ ನನಗೆ ಬಹಳ ಇಷ್ಟವಾದ ಹಾಡುಗಳೆಂದರೆ ಬಾನಲ್ಲು ನೀನೆ, ಭುವಿಯಲ್ಲು ನೀನೆ ಬಯಲುದಾರಿ ಸಿನಿಮಾದಿಂದ, ಭಾರತ ಭೂಷಿರ ಉಪಾಸನೆ ಸಿನಿಮಾದಿಂದ, ಪೂಜಿಸಲೆಂದೇ ಹೂಗಳ ತಂದೆ ಮತ್ತು ಇಂದು ಎನಗೆ ಗೋವಿಂದ ಎರಡು ಕನಸು ಸಿನಿಮಾದಿಂದ. ಡ್ಯುಯೆಟ್ ಸಾಂಗಲ್ಲಿ ಈ ಸಂಭಾಷಣೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ, ಹಾಗೂ ತಮ್ ನಮ್ ತಮ್ ನಮ್ ಮಿಡಿಯುತ್ತಿದೆ ಪಿ ಬಿ ಎಸ್ ಜೊತೆ ಹಾಡಿರುವ ಹಾಡುಗಳು ಬಹಳ ಇಷ್ಟಪಡುತ್ತೇನೆ. ಮಹಾನ್ ಗಾಯಕಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇನೆ. ವಂದನೆಗಳು ಭುವಿ.
0: ಧನ್ಯವಾದಗಳು ಭುವಿ, ಹಾಗೂ ಶ್ರೀ ಭಾರ್ಗವರಾಮ್ ಅವ್ರಿಗೂ ಧನ್ಯವಾದಗಳು. ಈಗ ಇನ್ನೊಂದು ಹಾಡು, 1976 ಬಿಡುಗಡೆ ಆದ ಚಿತ್ರ ಬಯಲುದಾರಿ. ಸಾಹಿತ್ಯ ಶ್ರೀ ಚಿ ಉದಯಶಂಕರ್ ಅವರು, ಸಂಗೀತ ರಾಜನ್ ಆಗಿದ್ರ. ಇದು ಕೇಳಿ.

0: ಈ ಹಾಡು ಕೇಳಿದ್ರೆ ನಮ್ದು ಚಿಕ್ಕಂದಿನ ಹಳ್ಳೀಲಿ ಇದ್ದಿದ್ದ ಜೀವನ ಜ್ಞಾಪಕ ಬಂದ್ಬಿಡ್ತೀವಿ ಇವಾಗ. ತುಂಬಾ ಸೆಂಟಿಮೆಂಟಲ್ ಆಗುತ್ತೆ ಇದು ಹಾಡು ಕೇಳಿದ್ರೆ ನನಗೆ.
1: ನಿಮ್ದು ಸರಿ ಎರಡು ಲೈನ್ ನೀವು
0: ಬರಲ್ಲ
1: ಅದೇ ನಂತರ ನಾವು ಅದೇ ಮಾತಾಡ್ಕೊತಾ ಇದ್ವಿ ಸಂಗೀತ ಮ್ಯೂಸಿಕ್ ಇಸ್ ಫಾರ್ ಲೈಫ್ ಅಂತ. ಸೊ ಚಿಕ್ಕವರಿರ್ಬೇಕಾದ್ರೆ ಎಲ್ಲರೂ ಪಾಪ ಅಪ್ಪ ಅಮ್ಮದ್ರಿಗೆ ದಬ್ಬುತ್ತಾರೆ ಹೋಗಿ ಕಲೀಲಿ ಮಕ್ಕಳು ಅಂತ, ಕಲೀಲಿಲ್ಲ. ನಾನು ಶಶಿಕಾಂತ್ ಸರ್ ಅದೇ ಮಾತಾಡ್ಕೊತಿದ್ವಿ, ಸಂಗೀತಕ್ಕೆ ಹಾಕಿದ್ರು ಬಟ್ ಹಾಕಿದಾದ್ಮೇಲೆ ಅವರೇ
2: ಓಡಿಸ್ಬಿಟ್ಟು.
1: ಇನ್ನೊಂದು ದೂರವಾಣಿ ಕರೆ ಬರ್ತಿದೆ, ಈಗ ತಗೊಂಡ ಪ್ಯಾಚ್ ಮಾಡ್ತೀವಿ. ನಮಸ್ಕಾರ.
3: ನಮಸ್ಕಾರ, ಅನುಶಿವರಾಮ್ ಟೈಮ್ ಇದೆಯಾ?
1: ಹಾ ಇದೆ, ಲೈವ್ ಇದ್ದೀರಾ, ಮಾತಾಡಿ. ಹಲೋ
4: ಹೇಳಿ. ಏನು ಹಲೋ
3: ಹಲೋ
4: ಹೇಳಿ, ಕೇಳಿಸ್ತಾ
3: ಇದೆಯಾ? ನಮಸ್ಕಾರ ನಟರಾಜ್, ನಮಸ್ಕಾರ ಮಹೇಶ್. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಪ್ರತಿ ವಾರನು ಇದು ಬೆಂಚ್ ಮಾರ್ಕ್ ಅನ್ಕೊಂಡ್ರೆ ಅದಕ್ಕಿಂತ ಒಂಚೂರು ಮೇಲೆ ಹೋಗ್ತಿದೆ. ಪ್ರಕಾಶ್ ಬೆಳವಾಡಿ ಅವ್ರ ಸಂದರ್ಶನ ತುಂಬಾ ಚೆನ್ನಾಗಿತ್ತು, ಒಂಥರ ವಿಚಾರಪೂರ್ಣ ಅರ್ಥಪೂರ್ಣ ಸಂದರ್ಶನ ಅದು, ತುಂಬಾ ಇಷ್ಟ ಆಯ್ತು. ಇವತ್ತು ಪುಷ್ಪ ದೀಕ್ಷಿತ್ ಅವರು ಜಾನಕಿ ಅವ್ರಿಗೆ, ಎಸ್ ಜಾನಕಿ ಅವ್ರಿಗೆ ಕೊಟ್ಟ ಒಂದು ಶ್ರದ್ಧಾಂಜಲಿ ಏನಿದೆ ಅದನ್ನ ಬರೆದಿಟ್ಕೋಬೇಕು, ಅಷ್ಟು ಚೆನ್ನಾಗಿದೆ ಅದು. ಒಂಥರ ಹೀಗಿರ್ಬೇಕು ಶ್ರದ್ಧಾಂಜಲಿ ಅಂದ್ರೆ ಅದಕ್ಕೊಂದು ಉದಾಹರಣೆ, ಅಷ್ಟು ಚೆನ್ನಾಗಿದೆ. ಕೇಳಿ ತುಂಬಾ ಸಂತೋಷ ಆಯ್ತು, ಕಣ್ಣು ತುಂಬಂತು. ಹಾಗೆ ರೇಖಾ ಶಶಿಕಾಂತ್ ಹಾಡಿದ ಹಾಡುಗಳು ಸಹ ಚೆನ್ನಾಗಿದ್ವು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಾವೆಲ್ಲರೂ ಆನಂದಿಸ್ತಾ ಇದೀವಿ ಅಂತ ಹೇಳಿ ನಿಮ್ಗೊಂದು ಧನ್ಯವಾದ ಹೇಳೋಣ ಅಂತ ಫೋನ್ ಮಾಡಿದ್ವಿ.
4: ಬಹಳ ಸಂತೋಷ,
1: ಧನ್ಯವಾದಗಳು. ಇನ್ನು ಇನ್ನೊಂದು ಎರಡು ಮೂರು ಸೆಗ್ಮೆಂಟ್ ಇದೆ, ಅದು ಕೇಳಿ ತುಂಬಾನೇ ಚೆನ್ನಾಗಿದೆ. ಬಹಳನೇ ಚೆನ್ನಾಗಿ ಅಂಕಣಗಳನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಈಗ ಸಿಡ್ನಿಯ ನಾಗ್ ಶೈಲಾ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ.

0: ಈ ಹಾಡು ಕೇಳುವಾಗೆಲ್ಲ ನನಗನ್ಸೋದು, ಈ ಅಮೃತ ಅನ್ನೋ ಅತ್ಯಂತ ಮಧುರವಾದ ಸಿಹಿಯಾದ ವಸ್ತು ಇರೋದೇ ಆದರೆ ಅದಕ್ಕಿಂತಲೂ ಮಿಗಿಲಾದ ಸಿಹಿ ಮಧುರವಾದ ಧ್ವನಿ ಎಸ್ ಜಾನಕಿಯವ್ರದ್ದು. ಅಮೃತನ ನಾವು ಸವಿದಿಲ್ಲ, ಆದ್ದರಿಂದ ನಮಗೆ ಜೇನೇ ಅಮೃತ. ಆ ಜೇನಿನ ಹಾಗೆ ಪರಿಶುದ್ಧ, ಪರಿಪೂರ್ಣ, ಮಧುರ ಎಸ್ ಜಾನಕಿಯವರ ಕಂಠ. ಎಸ್ ಜಾನಕಿಯವರು ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಹಾಗೆಯೇ ಅವರ ಹಾಡಿಗೆ 100+ ನಟಿಯರು ಅಭಿನಯಿಸಿರಬಹುದು. ಆದರೆ ಆ ನಟಿಯರು ಯಾರೇ ಇರಲಿ, ಅಭಿನಯ ಹೇಗೆ ಇರಲಿ, ಜಾನಕಿಯವರು ತಮ್ಮ ಹಾಡುಗಾರಿಕೆಯಲ್ಲಿ ಅದನ್ನು ಅಭಿನಯಿಸಿ ಬಿಡ್ತಾಯಿದ್ರು. ಅವರು ತಮ್ಮ ಹಾಡಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದ ಆ ನವರಸಗಳು ಸುಮಾರು ಸಲ ಆ ನಟಿಯರಿಗೆ ತೆರೆ ಮೇಲೆ ಅಭಿನಯಿಸೋಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ನಾವು ಈಗಲೂ ಅನೇಕ ಸುಶ್ರಾವ್ಯ ಸುಮಧುರವಾದ ಗೀತೆಗಳನ್ನು ಕೇಳಿ ಸಂತೋಷ ಪಡ್ತೀವಿ. ಅದರ ಮಧುರ ಧ್ವನಿ, ಹೊರಹೊಮ್ಮುವ ಭಾವ, ಪದಗಳ ಲಾಸ್ಯ ಇದೆಲ್ಲ ನಮ್ಮನ್ನು ಮರಳು ಮಾಡುತ್ತೆ. ಆದರೆ ಆ ಗೀತೆಯನ್ನು ತೆರೆ ಮೇಲೆ ನೋಡಿದಾಗ ಇಂತಹ ಸೊಗಸಾದ ಗೀತೆಗೆ ಇಷ್ಟು ಕೆಟ್ಟ ಅಭಿನಯವೇ, ಇಷ್ಟು ಕೆಟ್ಟ ಚಿತ್ರೀಕರಣವೇ ಅಂತ ಬೇಜಾರಾಗುತ್ತೆ. ಎಸ್ ಜಾನಕಿಯವರ ಗಾಯನಕ್ಕೆ ಎಷ್ಟು ಶಕ್ತಿ ಇತ್ತು ಅಂದರೆ ಅದೆಲ್ಲವನ್ನು ಮೀರಿ ಹಾಡನ್ನು ನಮ್ಮ ಅಂದರೆ ರಸಿಕರ ಹೃದಯದಲ್ಲಿ ಸ್ಥಾಪಿಸಿ ಬಿಡ್ತಾ ಇತ್ತು. ಅವರ ಯಾವುದಾದ್ರೂ ಒಂದು ಒಳ್ಳೆ ಹಾಡು ಹೇಳು ನೋಡೋಣ ಅಂದರೆ ಒಂದಲ್ಲ 1,000+ ಹಾಡುಗಳನ್ನು ಹೇಳ್ಬೋದು. ಅಮೃತಕ್ಕೂ ತಾ ರುಚಿ, ನಮ್ಮ ನಿನ್ನ ದೇವ, ಬರೆದೆ ನೀನು ನಿನ್ನ ಹೆಸರ, ಮಂಗಳದ ಈ ಸುದಿನ, ಸುಖದ ಸ್ವಪ್ನಗಾನ, ಉಡುಗೊರೆಯಿಂದ ತಂದ, ಕಂಡು ಕಂಡು ನೀಯನ್ನ, ಹೀಗೆ ಇದೊಂದು ಆಗದೇ ಇರೋ ಕೆಲಸ. ಭಕ್ತಿ, ಕಾರುಣ್ಯ, ಹಾಸ್ಯ, ಪ್ರಣಯ, ಮಮತೆ, ಮದ, ಹೀಗೆ ಯಾವುದೇ ಭಾವ ಇರಲಿ, ಕೇಳುಗರನ್ನು ಸಹ ಆ ರಸದ ಗಂಗೆಯಲ್ಲಿ ಮುಳುಗೇಳಿಸುವ ಮಾಂತ್ರಿಕತೆ ಇತ್ತು ಆ ಧ್ವನಿನಲ್ಲಿ. ಮುಖದಲ್ಲಿ ಯಾವಾಗಲೂ ಮಗುವಿನ ಹಾಗೆ ಮುಗ್ಧ ಮಂದಹಾಸ ತೋರುತ್ತಿದ್ದ ಅವರು ಮಕ್ಕಳ ಹಾಗೆ ಹಾಡೋದ್ರಲ್ಲಿ ಕೂಡ ತಮ್ಮ ಪ್ರತಿಭೆನ ಬೀರಿದ್ದಾರೆ. ಸಿಹಿ ಮುತ್ತು ಸಿಹಿ ಮುತ್ತು ನಂಗೊಂದು, ನಿಜವ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಏಕೋ ಈ ಕೋಪ ಶಂಕರ ಮುಂತಾದ ಹಾಡುಗಳು ಎಳೆ ಮಕ್ಕಳೇ ಹಾಡಿದಾರೇನೋ ಅನಿಸುತ್ತೆ. ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್ ಇವರುಗಳೊಡನೆ ಅತಿ ಯಶಸ್ವಿ ಯುಗಳ ಗೀತೆಗಳನ್ನು ಕೂಡ ಹಾಡಿದ್ದಾರೆ. ಹಾಗೆ ಪಿ ಸುಶೀಲ, ವಾಣಿ ಜಯರಾಮ್, ಬಿ ಕೆ ಸುಮಿತ್ರ ಇವರುಗಳೊಡನೆ ಕೂಡ ಅನೇಕ ಯಶಸ್ವಿ ಗೀತೆಗಳಿದೆ. ಸಂಗೀತ ಕ್ಷೇತ್ರದ ದಿಗ್ಗಜರಾದ ಪಂಡಿತ್ ಶ್ರೀ ಭೀಮಸೇನ್ ಜೋಶಿ ಮತ್ತು ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಇವರಿಗೆ ಸರಿಸಾಟಿಯಾಗಿ ಹಾಡಿರೋ ಸಂಧ್ಯಾರಾಗ ಚಿತ್ರದ ನಂಬಿದೆ ನಿನ್ನ ನಾದ ದೇವತೆ ಹಾಡಂತೂ ಅವರ ಒಂದು ಅದ್ಭುತ ಕೊಡುಗೆ ಎನ್ನಬಹುದು. ಹಾಗೆ ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ನಾಲಿಗೆ ಏಕೆ ಹಾಡು ಜಾನಕಿಯವರೇ ಹೇಳಿಕೊಂಡಂತೆ ಅವರಿಗೆ ಸವಾಲಾದ ಒಂದು ಪ್ರಸ್ತುತಿ. ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ ಮುಂತಾದ ಖ್ಯಾತ ಕವಿಗಳ ರಚನೆಗಳು ಎಸ್ ಜಾನಕಿಯವರ ಧ್ವನಿಯಲ್ಲಿ ಮನೆ ಮನೆಗಳಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಯುಗ ಯುಗಾದಿ ಕಳೆದರು, ದೋಣಿ ಸಾಗಲಿ ಮುಂದೆ ಹೋಗಲಿ, ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಒಂದೆರಡು ಉದಾಹರಣೆ ಅಷ್ಟೆ. ಇನ್ನು ಭುವನೇಶ್ವರಿಯ ನೆನೆಮಾನಸವೇ, ಇಂದು ಎನಗೆ ಗೋವಿಂದ, ಪೋಗಾದಿರೆಲೋ ರಂಗ ಮುಂತಾದ ಶಾಸ್ತ್ರೀಯ ಸಂಗೀತ, ದೇವರ ನಾಮದ ಕೃತಿಗಳು ಜಾನಕಿಯವರ ಗಾಯನದಿಂದ ಹೆಚ್ಚು ಹೆಚ್ಚು ಪ್ರಸಿದ್ಧಿ ಪಡೆದಿವೆ. ಒಂದು ಸರ್ತಿ ನಾನು ನನ್ನ ಮಗಳಿಗೆ ಹಿನ್ನೆಲೆ ಗಾಯಕ ಗಾಯಕಿಯರ ಬಗ್ಗೆ ಹೇಳುವಾಗ ಯಾರ್ಯಾರ ಧ್ವನಿನ ಹೇಗೆ ಕಂಡುಹಿಡಿಬಹುದು ಅಂತ ಹೇಳ್ತಾ ಇದ್ದೆ. ಯಾರ ಗಾಯನ ಪರಿಶುದ್ಧ, ಬೆರಳು ತೋರಿಸಲು ಏನೇನೂ ಇಲ್ಲ ಎನಿಸುತ್ತದೆಯೋ ಅದು ಎಸ್ ಜಾನಕಿಯರ ಧ್ವನಿ ಅಂತ ಹೇಳಿದ್ದೆ. ಅದು ಖಂಡಿತ ನಿಜ. ಅವರು ಅತಿ ಹೆಚ್ಚು ಚಿತ್ರಗೀತೆಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ. ಅಲ್ಲದೆ ಮೈಸೂರನ್ನು ತಮ್ಮ ವಿಶ್ರಾಂತಿ ಜೀವನಕ್ಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದು ಒಂದು ನಮಗೆಲ್ಲ ಹೆಮ್ಮೆ ವಿಷಯ. ಆ ಗಾನಶಾರದೆ ನಮಗೂ ಇನ್ನು 4-6 ತಲೆಮಾರಿಗೆ ಆಗುವಷ್ಟು, ಆಸ್ವಾದಿಸುವಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಹೋಗಿ ಬನ್ನಿ, ಮತ್ತೆ ಗಾನ ಕೋಗಿಲೆಯಾಗಿಯೇ ಹುಟ್ಟಿ ಬನ್ನಿ. ನಮಸ್ಕಾರ.
1: ಧನ್ಯವಾದಗಳು ಶ್ರೀ ನಾಗಶೈಲ ಅವರಿಗೆ. ಬಹಳ ಚೆನ್ನಾಗಿ ಹೇಳಿದ.
2: ಅದು ಅಲ್ಲದೆ ಅವರು ಮಾಡಿದ್ದು ಹೇಳಿದ್ದು ಅಕ್ಷರಶಃ ನಿಜ. ನಾವು ಎಷ್ಟೇ ಒಂದು ಹಾಡಿಗೆ ನಟನೆ ಹಿಡಿಸದೇ ಇದ್ರು ಸಹ ಕೂತ್ಕೊಂಡು ಯಾಕೆ ಇದು ಮಾಡುವ ಕಣ್ಣು ಮುಚ್ಕೊಂಡು ಬರೀ ಹಾಡು ಕೇಳೋ, ಎಷ್ಟು ಚೆನ್ನಾಗಿದೆ ಇದು, ಬರೀ ಧ್ವನಿನ ಕೇಳೋಣ ಅಂತಂದ್ರು. ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ನಾಕ್ಷೈಲ ಕುಮಾರ್ ಅವರು.
1: ನಮ್ಗೆ ಎಷ್ಟೊಂದು ಹಾಡುಗಳು ನಾವು ನೋಡೇ ಇಲ್ಲ, ನಾವು ಬರೀ ಕೇಳಿರೋದಷ್ಟೇ. ಮುಂಚೆ ರೇಡಿಯೋ ಇರೋದು, ಈ ಕಾರ್ಲ್ ಹೋಗ್ತಾ ಇಲ್ಲ ಬರ್ತಾ. ಅದೇ ಅವರು 1977 ಚಲನಚಿತ್ರ ಹೇಮಾವತಿ, ಅದು ಬಹಳನೇ ಕಷ್ಟಕರವಾದ ಹಾಡು ಅಂತ ಎಸ್ ಜಾನಕಿ ಅಮ್ಮ ಬಹಳಷ್ಟು ಕಡೆ ಹೇಳಿದ್ದಾರೆ. ಅದರ ಬಗ್ಗೆ ನಮ್ಮ ಶ್ರೀರಾಮ್ ನಾಗೇಂದ್ರ ಅವರು ಕಳಿಸಿದ್ದಾರೆ, ಅದನ್ನ ಈಗ ಕೇಳೋಣ.
3: 1977 ಅನಿಸುತ್ತೆ ಹೇಮಾವತಿ ಅನ್ನುವ ಒಂದು ಚಿತ್ರ ಬಿಡುಗಡೆ ಆಯಿತು. ಈ ಚಿತ್ರ ಅಷ್ಟೊಂದು ಹೆಸರು ಮಾಡಲಿಲ್ಲ, ಅಂದರೆ ಬಾಕ್ಸ್ ಆಫೀಸು ಆ ಲೆಕ್ಕದಲ್ಲಿ ಹೆಸರು ಮಾಡಲಿಲ್ಲ. ಬಟ್ ಬಹಳ ಒಳ್ಳೆಯ ಚಲನಚಿತ್ರ, ಆಗಿನ ಕಾಲದ ಒಂದು ಪರಿಸ್ಥಿತಿಗಳನ್ನು, ಸಂಕೀರ್ಣತೆಯನ್ನು, ಈ ಸಮಾಜದ ಓರೆಕೋರೆಗಳನ್ನು ತಲೆಗಿಟ್ಟುಕೊಂಡು ಒಂದು ಮಾಡಿದಂಥ ಒಂದು ಚಿತ್ರ. ಈ ಚಿತ್ರಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದರು. ಬಹಳ ವಿಶೇಷವಾದಂಥ ಒಂದು ಚಿತ್ರ. ಈ ಚಿತ್ರದಲ್ಲಿ ಒಂದು ಹಾಡಿದೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ ಅನ್ನೋ ಒಂದು ಹಾಡು. ಈ ಹಾಡು ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಎರಡು ರಾಗಗಳಿದೆ. ಒಂದು ಹನುಮತೋಡಿ, ಅಂದರೆ ತೋಡಿ ರಾಗ, 8th ಮೇಳಕರ್ತ ರಾಗ, ವಿಚ್ ಇಸ್ ಪ್ರೈಮರ್ಲಿ ಒಂದು ಹೆವಿ ಎಮೋಷನ್ ಇರುತ್ತೆ, ಭಕ್ತಿ ಇರುತ್ತೆ, ಆ ಥರ ಒಂದು ಬ್ಲೆಂಡ್ ಇರುವಂಥ ಒಂದು ರಾಗ. ಇನ್ನೂ ಒಂದು ಆಭೋಗಿ, ಇದು ಜನ್ಯ ರಾಗ, ಸಾಫ್ಟ್ನೆಸ್ ಇರುತ್ತೆ, ಸಿಂಪ್ಲಿಸಿಟಿ, ತುಂಬ ಮೃದುವಾದ ಒಂದು ಸ್ವೀಟ್ನೆಸ್ ಇರುವಂಥ ಒಂದು ರಾಗ. ಈ ಎರಡನ್ನ ಬ್ಲೆಂಡ್ ಮಾಡಿ ಈ ಹಾಡನ್ನ ರಚಿಸಿದ್ರು. ಪ್ರತಿ ಲೈನು, ಅಂದರೆ ಎವ್ರಿ ಆಲ್ಟರ್ನೇಟಿವ್ ಲೈನ್ ಈಸ್ ಅ ಡಿಫ್ರೆಂಟ್ ರಾಗ. ಅಂದರೆ ಒಂದ್ಸರಿ ತೋಡಿ ಬರುತ್ತೆ, ಒಂದ್ಸರಿ ಆಭೋಗಿ ಬರುತ್ತೆ, ಒಂದ್ಸರಿ ತೋಡಿ ಬರುತ್ತೆ, ಒಂದ್ಸರಿ ಆಭೋಗಿ ಬರುತ್ತೆ, ಈ ಥರ. ಆಮೇಲೆ ಮಧ್ಯದಲ್ಲಿ ಪಲ್ಲವಿ ಮತ್ತು ಚರಣಗಳಲ್ಲಿ ಸ್ವರ ಜೊತೆ ಬರುತ್ತೆ. ಆ ಸ್ವರ ಜೊತೆ ಬಹಳ ಸಂಕೀರ್ಣವಾಗಿದ್ದು ಮತ್ತು ಬಹಳ ಫಾಸ್ಟಾಗಿ ಹೋಗುತ್ತೆ. ಅಂದರೆ ಈ ವಯಲಿನ್ನು ಮತ್ತು ಮೃದಂಗಕ್ಕೆ ಸೂಟ್ ಆಗುವಷ್ಟು ಸ್ಪೀಡ್ ಇರುತ್ತೆ ಆ ಸ್ವರಗಳು, ಅದನ್ನು ಹೇಳಬೇಕು. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಸಾಂಗ್. ಆ್ಯಂಡ್ ಉದಯಶಂಕರ್ ಅವರು ಇದನ್ನು ಹೇಗಾದರೂ ಮಾಡಿ ಈ ಎರಡು ರಾಗಗಳನ್ನ ಬ್ಲೆಂಡ್ ಮಾಡಿ ಒಂದು ರಾಗಮಾಲಿಕೆ ಟೈಪ್ನಲ್ಲಿ ಒಂದು ಹಾಡು ಕೊಡಬೇಕು ಅಂತ ಹೇಳಿ ಮಾಡಿದಂಥ ಒಂದು ಈ ಚಲನಚಿತ್ರ ಬಹಳ ವಿಶೇಷವಾದ ಚಲನಚಿತ್ರ, ಸಂಗೀತಕ್ಕೆ ಒಂಥರ ಅರ್ಪಿತವಾಗಿದ್ದೆ ಅಂತ ಹೇಳಬೇಕು. ಈಗ ಇದನ್ನು ಯಾರ ಕೈಯಲ್ಲಿ ಇಳಿಸ್ಬೇಕು, ಹೇಗೆ ಇಳಿಸ್ಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಜಾನಕಿ ಅಮ್ಮನವ್ರಿಗೆ ಹೋಗಿ ಕೇಳಿದ್ರು, ಯಾರಿಗೋ ಮಾತಾಡಿದ್ದಾರೆ, ಎಲ್ಲೂ ಇದಾಗಿಲ್ಲ. ಮತ್ತೆ ಜಾನಕಿ ಅಮ್ಮನವ್ರಿಗೋ ಕೇಳಿದ್ದಾರೆ, ನೀವು ಈ ಹಾಡನ್ನ ಹೇಳಬೇಕು ಅಂದ್ಕೊಂಡು. ಅವ್ರಿಗೆ ಸಂಗೀತ ಜ್ಞಾನ ಇದೆ, ಸಂಗೀತ ಬರುತ್ತೆ, ಎಲ್ಲ ಇದೆ. ಆದರೆ ಈ ಹಾಡನ್ನು ಅವ್ರು ಹೇಳಬೇಕಾದ್ರೆ ಬಹಳ ಕಷ್ಟಪಟ್ಟರಂತೆ, ಬಹಳ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದರು. ಬಟ್ ಬಹಳ ಸರಾಗವಾಗಿ, ಸುಲಲಿತವಾಗಿ ಹೇಳಿದ್ದಾರೆ ಅವರು. ಬಹಳ ನೀಟಾಗಿ ಕಂಪ್ಲೀಟ್ ಆಗಿದೆ ಆ ಸಾಂಗು. ನೀವು ಈಗಲೂ ಕೇಳಿಸ್ಕೊಂಡ್ರೆ ಬಹಳ ಬಹಳ ಚೆನ್ನಾಗಿ ಆ ಹಾಡನ್ನ ಎಕ್ಸ್ಪ್ರೆಸ್ ಮಾಡಿದಂಥ ಒಂದು ಹಾಡು. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟೊಂದು ಕ್ಲಿಷ್ಟವಾದಂಥ ರಾಗಗಳನ್ನು, ಇಷ್ಟೊಂದು ಕ್ಲಿಷ್ಟವಾದಂಥ ಒಂದು ಹಾಡನ್ನು ತೆರೆ ಮೇಲೆ ತರಬೇಕು ಅಂದರೆ ಬಹಳ ಕಷ್ಟ. ಅದರಲ್ಲೂ ಈ ಹಾಡನ್ನು ಹೇಳಬೇಕು ಅಂದರೆ ಇನ್ನೂ ಕಷ್ಟ, ಯಾಕಂದರೆ ಅದು ಒಂದೇ ಸ್ಪೀಡ್ನಲ್ಲಿರುತ್ತೆ, ಒಂದೇ ಗತಿಯಲ್ಲಿರುತ್ತೆ, ಆ ಲಯದಲ್ಲಿ ಆ ಟೆಂಪೋನಲ್ಲಿ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಕಷ್ಟದಂಥ ವಿಚಾರ. ಅದನ್ನು ಬಹಳ ಸುಲಲಿತವಾಗಿ ಜಾನಕಿ ಅಮ್ಮನವರು ಹೇಳಿದರು. ಅದನ್ನು ಸುಮಾರು ಸರಿ ಸ್ಟೇಜ್ ಮೇಲೂ ಪರ್ಫಾರ್ಮ್ ಮಾಡಿದ್ದಾರೆ. ಈ ಒಂದು ಉದಾಹರಣೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆಕೆ ಒಂದು ಆ ಸಂಗೀತದ ಮೇಲೆ, ತನ್ನ ಕೆಲಸದ ಮೇಲೆ ಆ ವರ್ಕ್ ಪ್ಯಾಷನ್ ಅಂತ ಇರುತ್ತಲ್ಲ, ಅದರ ಮೇಲೆ ಇದ್ದಕ್ಕಂಥ ಒಂದು ಹತೋಟಿ, ಅವರ ಒಂದು ಸರಳತೆ ಮತ್ತು ಆ ಸಜ್ಜನಿಕೆಯ ಜೊತೆಗೆ ಆ ಕಮಾಂಡ್ ಓವರ್ ದಿ ವರ್ಕ್ ಇದೆಯಲ್ಲ, ಅದು ಎಕ್ಸ್ಪ್ಲಿಸಿಟ್ಲಿ ಶೋನ್ ಇನ್ ದಿಸ್ ಪರ್ಟಿಕ್ಯುಲರ್ ಸಾಂಗ್. ಹಾಗಾಗಿ ಅಂಥ ಒಂದು ಹಾಡುಗಳನ್ನ ಅವರಿಂದನೇ ಕೊಡ್ಲಿಕ್ಕೆ ಸಾಧ್ಯ. ಬಹುಶಃ ಅಂಥ ಒಬ್ಬ ಕಲಾವಿದೆ ಮತ್ತೊಮ್ಮೆ ಪ್ರಪಂಚದ ಯಾವುದೇ ಚಿತ್ರರಂಗದಲ್ಲಿರ್ಬೋದು, ಯಾವುದೇ ಫಾರ್ಮ್ ಆಫ್ ಮ್ಯೂಸಿಕ್ ಇರ್ಬೋದು, ಮೋಸ್ಟ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಒಂದು ನನ್ನ ಅನಿಸಿಕೆ. ನಾನು ಸುಮಾರು ಜನ ಸಂಗೀತಗಾರರನ್ನು ಕೇಳಿದ್ದೀನಿ, ಬಟ್ ಇವರು ಒಂಥರ ಡಿಫ್ರೆಂಟ್ ಬ್ಲೆಂಡಲ್ಲಿ ಬಂದಂಥ ಒಬ್ಬ ಸಂಗೀತಗಾರ್ತಿ. ಖಂಡಿತವಾಗ್ಲೂ ಸಂಗೀತ ಲೋಕ ಇವರನ್ನ ಮಿಸ್ ಮಾಡ್ಕೊಳ್ಳುತ್ತೆ ಫಿಸಿಕಲ್ ಫಾರ್ಮ್ನಲ್ಲಿ, ಆದರೆ ಇಂಥ ಒಂದು ಕೃತಿಗಳಿಂದ, ಇಂಥ ಒಂದು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನುವಂಥ ಒಂದು ಭಾವನೆ. ಇಷ್ಟು ಹೇಳ್ತಾರೆ, ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮವನೇ ಶ್ರೀರಾಮ್ ನಾಗೇಂದ್ರ. ಧನ್ಯವಾದಗಳು.
1: ಧನ್ಯವಾದಗಳು ಶ್ರೀ ಶ್ರೀರಾಮ್ ನಾಗೇಂದ್ರ ಅವರೇ. ಅವರು ಹೇಳಿದ ಹಾಡು ಶಿವ ಶಿವ ಅಂತ, 1977 ಹೇಮಾವತಿ ಚಲನಚಿತ್ರ. ಇದು ಕೇಳಿ

0: ನಿಮಿಷ
1: ಈಗ ನಾವು ಕೆಲವು ತಿಂಗಳುಗಳಿಂದ ವ್ಯಕ್ತಿ ವಿಶೇಷ ಅಂತ ಒಂದು ಅಂಕಣ ತರ್ತಾ ಇದ್ದೀವಿ. ಈಗ ಶಶಿಕಾಂತ್ ಸರ್ ಅವರು ಒಂದು ವ್ಯಕ್ತಿ ವಿಶೇಷ ಅಂಕಣ ತಂದಿದ್ದಾರೆ, ಇದು ಕೇಳಿ.
2: ಸಾಧನೆ ಒಂದು ಸ್ಫೂರ್ತಿ, ಸಿಡ್ನಿ ಕನ್ನಡ ಮನೆಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ.
3: ಕನ್ನಡ ಬಾಂಧವರಿಗೆಲ್ಲ ಆದರದ ಸ್ವಾಗತ. ನಾನು ಶಶಿಕಾಂತ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಮ್ಮ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ಭಾವನಾತ್ಮಕ ವಿಚಾರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇಡೀ ಜಗತ್ತಿಗೆ ತನ್ನ ಒಡಲ ಹಸಿರನ್ನು ಉಡುಗೊರೆಯಾಗಿ ನೀಡಿ ನವೆಂಬರ್ 2025 ನಮ್ಮನ್ನು ಅಗಲಿದ ಹಸಿರು ದೇವತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನ ಜುಲೈ 22 ಆಯಿತು. ಅವರು ದೈಹಿಕವಾಗಿ ಇಂದು ನಮ್ಮ ಮಧ್ಯೆ ಇಲ್ಲದೇ ಇರಬಹುದು, ಆದರೆ ಅವರು ನೆಟ್ಟು ಬೆಳೆಸಿದ ನೂರಾರು ಆಲದ ಮರಗಳ ಎಲೆ ಎಲೆಗಳಲ್ಲೂ ನಮಗೆ ಸಿಗುವ ತಂಗಾಳಿಯಲ್ಲೂ ತಿಮ್ಮಕ್ಕನವರು ಇಂದಿಗೂ ಉಸಿರಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಮಹತ್ವದ ದಿನದಂದು ಆ ಮಹಾನ್ ಚೇತನದ 100 ಸಾಧನೆಯ ಹಾದಿಯನ್ನು ಒಮ್ಮೆ ಕೃತಜ್ಞತೆಯಿಂದ ಸ್ಮರಿಸೋಣ. ತಿಮ್ಮಕ್ಕನವರ ಬದುಕು ಸುಲಭದ್ದಾಗಿರಲಿಲ್ಲ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟಿ ರಾಮನಗರದ ಕುದೂರು ಹಳ್ಳಿಗೆ ಸೊಸೆಯಾಗಿ ಬಂದರು. ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕೆ ಸಮಾಜ ನೀಡಿದ ಚುಚ್ಚು ಮಾತುಗಳು ಅಪಹಾಸ್ಯಗಳು ಒಂದೆರಡಲ್ಲ. ಆದರೆ ತಿಮ್ಮಕ್ಕನವರು ಮತ್ತು ಅವರ ಪತಿ ಚಿಕ್ಕಯ್ಯನವರು ಆ ನೋವಿಗೆ ಮಣಿಯಲಿಲ್ಲ. ತಮಗೆ ಮಕ್ಕಳಿಲ್ಲದಿದ್ದರೆ ಏನಂತೆ? ಈ ಪ್ರಕೃತಿಯನ್ನೇ ನಮ್ಮ ಮಡಿಲನ್ನಾಗಿ ಮಾಡಿಕೊಳ್ಳೋಣ, ಮರಗಳನ್ನೇ ನಮ್ಮ ಮಕ್ಕಳಂತೆ ಸಾಕೋಣ ಎಂಬ ಒಂದು ಅದ್ಭುತ ಸಂಕಲ್ಪ ಮಾಡಿದರು. ನೋವನ್ನು ನಲಿವಾಗಿಸಿ ಶಾಪವನ್ನು ವರವಾಗಿಸಿಕೊಂಡ ಆ ಒಂದು ಕ್ಷಣ ಇತಿಹಾಸದ ಪುಟವನ್ನೇ ಸೇರಿತು ಅಂದರೆ ತಪ್ಪಾಗಲಾರದು. ಕುದೂರಿನಿಂದ ಹುಲಿಕಲ್ ರಸ್ತೆಯವರೆಗಿನ 4 ಕಿಲೋಮೀಟರ್ ಬಿಸಿಲು ದಾರಿಯಲ್ಲಿ ಅವರು ಸಾಲು ಸಾಲಾಗಿ ಆಲದ ಸಸಿಗಳನ್ನು ನೆಡುತ್ತಾ ಹೋದರು. ದಿನವಿಡೀ ಕೂಲಿ ಕೆಲಸ ಮಾಡಿ ಬಂದ ಅಲ್ಪ ಕಾಸಿನಲ್ಲಿ ಗಿಡಗಳಿಗೆ ಮುಳ್ಳಿನ ಬೇಲಿ ಇಟ್ಟು ಕಾವಲ ಕಾಯುತ್ತಿದ್ದರು. ಮೈಲಿಗಟ್ಟಲೆ ನಡೆದು ಬಿಂದಿಗೆಗಳಲ್ಲಿ ನೀರು ತಂದು ಆ ಸಸಿಗಳಿಗೆ ನೀರನ್ನು ಒದಗಿಸುತ್ತಿದ್ದರು. ಇವತ್ತು ಆ ರಸ್ತೆಯಲ್ಲಿ ನಿಂತರೆ 100 ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಸುಮಾರು 400 ದೈತ್ಯ ಆಲದ ಮರಗಳು ನಮಗೆ ನೋಡಸಿಗುತ್ತವೆ. ಆ ಮರಗಳ ನೆರಳಿನಲ್ಲಿ ವಿಶ್ರಮಿಸುವ ಪ್ರತಿಯೊಬ್ಬ ಹಾದಿಹೋಕನು ಇವತ್ತು ಆ ತಾಯಿಯನ್ನು ಸ್ಮರಿಸುತ್ತಾನೆ. ಬಡತನದ ಮಧ್ಯೆಯೂ ಅವರು ಮಾಡಿದ ಈ ಕಾರ್ಯ ಇಡೀ ವಿಶ್ವಕ್ಕೆ ಮಾದರಿ. ಯಾವುದೇ ಪ್ರಶಸ್ತಿ ಪ್ರಚಾರದ ಕೇಳರಿಯದ ತಿಮ್ಮಕ್ಕನವರು ಮಾಡಿದ ಈ ಹಸಿರು ಕ್ರಾಂತಿಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ಪ್ರಶಸ್ತಿ ಪ್ರದಾನದ ದಿನ ರಾಷ್ಟ್ರಪತಿ ಭವನದಲ್ಲಿ ಅವರು ಅಂದಿನ ರಾಷ್ಟ್ರಪತಿಗಳ ತಲೆಯ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ಹರಸಿದ ದೃಶ್ಯ ಇಡೀ ದೇಶದ ಜನರ ಕಣ್ಣಾಲಿಗಳನ್ನು ತುಂಬಿಸಿತ್ತು.

0: ಅತ್ಯಂತ ಹಿರಿಯ ಅಂದರೆ 102 ವರ್ಷದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕನವರು ನನಗೆ ಆಶೀರ್ವದಿಸಿದ್ದು ನನ್ನ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿತು ಎಂದು ಹೇಳಿದರು. ಪದ್ಮಶ್ರೀ ಅಲ್ಲದೆ ತಿಮ್ಮಕ್ಕನವರು ಹಲವಾರು ಥರದ ಗೌರವಗಳಿಂದ ಸನ್ಮಾನಿಸಲಾಗಿದೆ. BBC 100 ಪ್ರಭಾವಿ ಮಹಿಳೆಯರು 2016, ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ, ಗೌರವ ಡಾಕ್ಟರೇಟ್ ಕರ್ನಾಟಕ ಕೇಂದ್ರೀಯ ವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಸಿಕ್ತು ಅವರಿಗೆ, ರಾಷ್ಟ್ರದ ನಾಗರಿಕ ಪ್ರಶಸ್ತಿ ಭಾರತ ಸರ್ಕಾರದ ವತಿಯಿಂದ ನೀಡಲಾದ ಗೌರವ, ಪರಿಸರ ರಕ್ಷಣೆಯ ಕೊಡುಗೆಗಾಗಿ ಅವರಿಗೆ ವನಮಿತ್ರ, ನಿಸರ್ಗರತ್ನ, ವೃಕ್ಷಪ್ರೇಮಿ ಮತ್ತು ವೃಕ್ಷಶ್ರೀ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ. ಅದಲ್ಲದೆ ಅವರ ಗೌರವಾರ್ಥವಾಗಿ ಅಮೆರಿಕದ ಲಾಸ್ ಆ್ಯಂಜಲೀಸ್ನಲ್ಲಿರುವ ಪರಿಸರ ಸಂಸ್ಥೆಯೊಂದಕ್ಕೆ ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಎಂದು ಹೆಸರಿಡಲಾಗಿದೆ. ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರ ಹಲವಾರು ಹಸಿರು ಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿದೆ. 100 ಹೆಚ್ಚು ವರ್ಷಗಳ ಕಾಲ ಸುದೀರ್ಘ ಹಾಗೂ ಸಾರ್ಥಕ ಬದುಕು ನಡೆಸಿದ ನಮ್ಮ ತಿಮ್ಮಕ್ಕನವರು ಕಳೆದ ವರ್ಷ ಅಂದರೆ ನವೆಂಬರ್ 2025 ಪ್ರಕೃತಿಯ ಮಡಿಲು ಸೇರಿದರು. ಒಂದು ಯುಗಾಂತ್ಯವಾಯಿತು, ಆದರೆ ಅವರು ಬಿಟ್ಟು ಹೋದ ಹಸಿರು ಪರಂಪರೆ ಇಂದಿಗೂ ಅಮರವಾಗಿದೆ. ಸಾಲುಮರದ ತಿಮ್ಮಕ್ಕನವರು ಇಂದು ನಮ್ಮೊಂದಿಗೆ ಇಲ್ಲದೇ ಇರಬಹುದು, ಆದರೆ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸಲ್ಲಿಸಬಹುದಾದ ಅತಿ ದೊಡ್ಡ ಗೌರವ ಅಂದರೆ ಪರಿಸರವನ್ನು ಪ್ರೀತಿಸುವುದು, ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಪೋಷಿಸುವುದು. ನಮ್ಮ ಹೆಮ್ಮೆಯ ಪರಿಸರ ದೇವತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕನವರ ಸ್ಮರಣೋತ್ಸವದ ಅಂಗವಾಗಿ ನಮ್ಮ ಇಡೀ ಸಿಡ್ನಿ ಕನ್ನಡವಾಣಿಯ ಪರವಾಗಿ ಕೋಟಿ ಕೋಟಿ ನಮನಗಳು. ಆ ತಾಯಿಯ ಆದರ್ಶ ನಮ್ಮದಾಗಲಿ. ಮತ್ತೊಮ್ಮೆ ಆ ಹಸಿರು ಚೇತನಕ್ಕೆ ಗೌರವ ಸಲ್ಲಿಸುತ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು, ನಮಸ್ಕಾರ.
1: ಧನ್ಯವಾದಗಳು ಸರ್. ಸಾಕು ಬಂತು. ಈಗ ಅದೇ BR ಛಾಯಾ ಅವರ ಒಂದು ಹಾಡಿದೆ, ಅದನ್ನು ಕೇಳೋಣ.

0: ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಮತಿ ಪುಷ್ಪಾ ದೀಕ್ಷಿತ್, ಶ್ರೀ ಜಯಂತ್ ತಿರುಮಲಾಯ್, ಶ್ರೀಮತಿ ಭುವಿ ಜಯ್, ಶ್ರೀಮತಿ ರೇಖಾ ಶಶಿಕಾಂತ್, ಶ್ರೀ ನಾಗಶಾಯಲ, ಶ್ರೀ ಶ್ರೀರಾಮ್ ನಾಗೇಂದ್ರ ಹಾಗೂ ಶ್ರೀಮತಿ ಉಷಾ ಶ್ರೀನಿವಾಸ್ ಹಾಗೂ ಶ್ರೀಮತಿ ಅನು ಶಿವರಾಮ್ ಅವರು ದೂರವಾಣಿ ಮಾಡಿ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ರಾಜ್ ಸರ್ಗೆ ಒಂದು ಎರಡು ಲೈನ್ ಹಾಡು ಹೇಳಿದ್ದಕ್ಕೆ. ನಾಳೆ ನ್ಯಾಷನಲ್ ಎಮರ್ಜೆನ್ಸಿ ಟೆಸ್ಟ್ ಇದೆ, ಆಸ್ ಅಲರ್ಟ್, 27 ಜುಲೈ 2 ಗಂಟೆಗೆ. ಅದು 10 ಸೆಕೆಂಡ್ ಒಂದು ಲೌಡ್ ಸೈರನ್ ಮತ್ತು ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅದು ನೀವು ಡೂ ನಾಟ್ ಡಿಸ್ಟರ್ಬ್ ಇಲ್ಲ ನೀವು ಸೈಲೆಂಟ್ ಹಾಕಿದ್ರೂ ಫೋನು ಅದು ಬೈಪಾಸ್ ಮಾಡುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಡೊಮೆಸ್ಟಿಕ್ ವೈಲೆನ್ಸು ಏನಾದ್ರು ಪ್ರಾಬ್ಲಮ್ ಇದ್ದು ನಿಮ್ಮ ಹತ್ರ ಯಾವ್ದಾದ್ರು ಎಮರ್ಜೆನ್ಸಿ ಫೋನ್ಗಳಿದ್ರೆ ಅದನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿ, ಇಲ್ಲ ಏರೋಪ್ಲೇನ್ ಮೋಡ್ಗೆ ಹಾಕಿ ಅಂತ ಹೇಳಿ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ನಾನು ಮಹೇಶ್ ರಾವ್.
1: ನೀವು ಶಶಿಕಾಂತ್ ಇದು ಸಾಲಮರದ ತಿಮ್ಮಕ್ಕನ ಮೇಲೆ ಮಾಡಿದ ವಿಶೇಷ ಅಂಕಣನೂ ಧನ್ಯವಾದಗಳು.
0: ಧನ್ಯವಾದಗಳು ಶಶಿಕಾಂತ್ ಸರ್,
2: ಧನ್ಯವಾದಗಳು.
0: ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ನಾನು ಮಹೇಶ್ ರಾವ್.
1: ನಮಸ್ಕಾರ, ನಾನು ರಾಜ್ ನಟರಾಜನ್.
2: ನಮಸ್ಕಾರ, ನಾನು ಶಶಿಕಾಂತ.
0: ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾ ಸುಖಿನೋ ಭವಂತು. ಧನ್ಯವಾದಗಳು.